ಭಾಗ್ಯ ಕೇಮದಿಗೆ ನನ್ನ ಪಾಯನಕ ಪ್ರಗತಿ ಪಂತ ನಿತಕರ ಚಂದ ಕಮಲ ಹೃದಯ ಸಿಮರ ಸದ ಪಲಿಹಾರಿ ಸತ್ಗುರಿ ಅಪನೇ ನಾನಕ ಜಿಸ್ ಪ್ರಸಾದ ಸ ಪ್ರಭ ಅಪನೇ ਇਹੋ ਹਰ ਦਸ ਪਾਵੈ ਤਨ ਕੋਇ ਅੰਮ੍ਰਿਤ ਪੀਵੈ ਅਮਰ ਸੋਹੋਏ ਉਸ ਪੁਰਖ ਕਾ